0: ರಾಷ್ಟ್ರಪತಿ
1: ಟೂಟಿ ಗಂಡನ ಹಾರ್ ಗೋಪಾಲ
0: ಸರ್ವಜೀ
1: ಆಪೇ ಪ್ರತಪಾಲಿ ಪ್ರವೆ ಆಪೇ ಆಪ
0: ಪ್ರಾಣಿ
1: ತೇರಾ ಕಿಶ ಕಾಮ ಗತ ನಾನಕ ಜಪ ಏಕ ಹರ ನಾಮ
0: ರೂಪೋಹೆ ಪ್ರಭ ಕೀ ಜೋ ಸಗಲ್ ಕಟ್ ಸೋಹೇ
1: ಹನುಮಂತ ಹೋಯ ಕ್ಯಾ ಕೋ ಗರ್ಭ ಜಾ ಸಬ್ ತಿಸ್ ತಿಸ್ಕಾ

0: ಸೇವಕ ಆಜ್ಞಾಕಾರಿ, ಠಾಕುರ್ ಕಾ ಸೇವಕ ಸದಾ ಪುಜಾರಿ.
1: ಠಾಕರ್ ಕೆ ಸೇವಕ ಮನ್ ಪ್ರತೀತ, ಠಾಕರ್ ಕೆ ಸೇವಕಿ ನಿರ್ಮಲ ರೀತ.
0: ಠಾಕರ್ ಕೋ ಸೇವಕ ಜಾನ ಸಾಂಗ, ಪ್ರಭ ಕಾ ಸೇವಕ ನಾಮ ಕೈ ರಂಗ.
1: ಸೇವಕೋ ಪ್ರಪಾಲನ ಹಾರ, ಸೇವಕೀರಾ ಕೇಂದ್ರಂಕಾರ.
0: ಸೋ ಸೇವಕ ದಯಾ ಪ್ರಭ ತಾರ, ನಾನಕ ಸೋ ಸೇವಕ ಸಾ ಸಾ ಸುಮಾರ.
1: ಅಪನೇ ಜನ ಕಾ ಪರ್ದಾ ಟಾಕೆ, ಅಪನೇ ಸೇವಕ ಕೀ ಸರ್ ಪರ ರಾಖೆ.
0: ಅಪನೇ ದಾಸ ಕೋ ದೇ ಬಡಾಯಿ, ಅಪನೇ ಸೇವಕ ಕೋ ನಾಮ ಜಪಾಯಿ.
1: ಅಪನೇ ಸೇವಕ ಕೀ ಆಪತ ರಾಖೆ, ತಾಕಿ ಘಟ ಮೇ ಕೋಈ ನ ಲಾಖೆ.
0: ಪ್ರಭ ಕೇ ಸೇವಕ ಕೋ ನಾ ಪಹುಂಚೆ, ಪ್ರಭ ಕೇ ಸೇವಕ ಊಚತೇ ಊಚೇ.
1: ಜೋ ಪ್ರಭ ಅಪನೀ ಸೇವಾ ಲಾಯಾ, ನಾನಕ ಸೋ ಸೇವಕ ದಯ ದಿಸ ಪ್ರಗಟಾಯಾ.
0: ನೀಕೀ ಕೀರಿ ಮಹಿಕಲ ರಾಖೆ, ಪಸಮ ಕರೈ ಲಷ್ಕರ ಕೋಟ ಲಾಖೆ.
1: ಜಿಸ್ಕಾ ಶಾಸನ ಕಾಟತೇ ಆಪ, ತಾಕೋ ರಾಖ ದೇ ಕರ ಹಾಥ.
0: ಮಾನೆ ಜಿತನೆ ಕರ್ತ ಬಹು ಪಾತ, ತಿಸ್ಕೇ ಕರ್ತ ಬಿರ್ಥೆ ಜಾತ.
1: ಮಾರೆ ನ ರಾಖೆ ಅವರ ನ ಕೋಯ, ಸರ್ಬ ಜಿಯಾ ಕಾ ರಾಖಾ ಸೋಯ.
0: ಕಾಹೇ ಸೋಚ ಕರೇ ರೇ ಪ್ರಾಣೀ, ಜಪ ನಾನಕ ಪ್ರಭ ಅಲಖ ವಡಾಣೇ.
1: ಬಾರಂ ಬಾರ ಬಾರ ಪ್ರಭ ಜಪಿಯೇ, ಪೀ ಅಮೃತ ಮನ ತಂತ್ರ ಪಿಯೇ.
0: ನಾಮ ರತಂಜನ ಗುರುಮುಖ ಪಾಯಾ, ತಿಸ್ಕಿಶ ಅವರ ನಾಹೀ ದೃಷ್ಟಾಯಾ.
1: ನಾಮ ತನ್ ನಾಮೋ ರೂಪ ರಂಗ, ನಾಮೋ ಸುಕರ ನಾಮ ಕಸಂಗ.
0: ನಾಮ ರಹ ಜೋ ಜಂತ್ರಿಪ್ತ,